ಸರ ಮಿರಾಜಂತ ನಾನಕ್ ಜಂತುಪಾಯ ಕೇಸವಲ್ ಸವನ ಜಿಲ್ ಕರ್ತೆ ಕರ್ನಾ ಚಿಂತಾ ಭಿ ಕರ್ನೀತ ಸೋ ಕರ್ತಾ ಚಿಂತಾ ಕರೆ ಜಗೂ ತಿಸ್ ಜುಹಾರಿ ಸ್ವಸ್ತಿ ತಿಸ್.